0: ಶೋ
1: ಅನುಗ್ರಹ
2: ಇನ್ನ ಪ್ಯಾಲ್ ಹತಲಿಯಟ ದಿನು ಮವಸ್ತಾ ಆತ್ಮ ದಿನ ಕೊಟ್ಟು ದೆಕಟ ದಾಹ ಕೊಟ್ಟು ತುನಟ ಹಾರ ದಾಹ ಕೊಟ್ಟು ಹತರಟ ಪನಸ್ ದಾಹ ಕೆಕ್ಕ ಮಹಾ ದಿನು ಮಲಕ್ಷ ದೆಕ ಹಮಾರಾ ದಿನ ಆರಿಷ್ಟೆ ವಗೆ ಸುಪಿರಿ ಅಲುಗ್ಮ ಟಿಕಟ್ ಕ ಅದ ಸಂಪತ ಜಾತಿ ಕೊಳಕರೇ ಮಂಡಲಿ
3: ಸಸ್ಮ ತತ್ವೇ ಅತ್ಯವಶ್ಯ ಭಾಂಡ ದಿವಿನಿ ಅಡುಮ ಮಿಲಿಟ ಗದಹೆಗೆ ನವತಮ ಸುಪಿರಿ ವಿಲನ್ ಸೆಲ್ ಜಾಲಯ ಕಸಾಗಲ ಗ್ರೀನ್ ಸೂಪ ಶಾಖಾ ಮಾತಲೆ ಅತುರುಗಿರಿಯ ಕಡುವಿಲ ಗನೇಮುಲ್ಲ ನಾರಮ್ಮಲ ಸಹ ಗಂಪುಲ
4: ನವೀನ ತಾಕ್ಷಣ ಎನ್ ನಿಯಮ ಬರಟ ಸರಿಲನ ಗಣಕಂ ಪ್ರಮಾಣ ಸಂಧಾನ ಕರ ಅಪೇಮ ರಟೇ ನಿಪದವನ ಜಿಐ ಬಾಕ್ಸ್ ಬಾನಂ ಮೆಲ್ವಾ
5: ಮೆಲ್ವಾ ಏಕ ಲಂಕಾವೇ ಏಕ ಅಪೇಮ ಏಕ
6: ඒ බවන් සුබදාසන කලත් පෑයක් වෙලා මතක් කරන් රංගුද 10 විනාඩියකයි දැන් වෙලාවා.
7: ජීවිතයේ සිහින සැබෑ කරන වාසනාවේ වෙලා මතක් කළේ
8: වාර්තා පිට වාර්තා කබන කෝටි 8 NLB තනඩ තහනේ ලොතරැයි රුපියල් කෝටි 13.9 ඉක්ම වූ දවන්ත සුපිරිතයග ලබා දෙමින් රටේ සංවර්ධනයේ දවන්ත ශක්තියක් වෙමින් ඔබත් දිනවා රටත් දිනවන ජාතියේ මහත් ධන සම්පත ධන නිධානයේ බෙලදීගෙන ඔබත් කෝටිපතියෙකු වන්නේ.